ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರಿ, ಹರೇ ರಾಮ ರಾಮ ರಾಮ ಹರೇ ರಾಮ, ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರಿ, ಹರೇ ರಾಮ ರಾಮ ರಾಮ ಹರೇ ರಾಮ, ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರಿ, ಹರೇ ರಾಮ ರಾಮ ರಾಮ ಹರೇ ರಾಮ, ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರಿ, ಹರೇ ರಾಮ ರಾಮ ರಾಮ ಹರೇ ರಾಮ, ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರಿ, ಹರೇ ರಾಮ ರಾಮ ರಾಮ ಹರೇ ರಾಮ, ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರಿ, ಹರೇ ರಾಮ ರಾಮ ರಾಮ ಹರೇ ರಾಮ, ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರಿ, ಹರೇ ರಾಮ ರಾಮ ರಾಮ ಹರೇ ರಾಮ, ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರಿ, ಹರೇ ರಾಮ ರಾಮ ರಾಮ ಹರೇ ರಾಮ, ಹರೇ ಕೃಷ್ಣ ಕೃಷ್ಣ ಕೃಷ್ಣ